ಕೈಲಾಸ ಕಾಸು ಜೀಕೋಶ ಮೊನ್ನೆ ಮಹಿರಾ ಬಣ್ಣ ಲಾಗಿ ಆ ಇಂದ್ರಾಪತಿ ಮಾರದ್ ನಡೆಯಲ್ಲ.